ಲಾಯ್ಬಂಗ್ಬು ಸೆಂಬಿರಿಬ ಪ್ರಭು ನಹಾಕ್ಬು ಮಫಂ ಕೈದ ಲೈಬಗೆ ತಾಕ್ಬಿರೋ ಚಂಗ್ಜಫಂ ವಾರಬ ಥವಾಯಿಸಿಬು ಯೌಹನ್ ಬಿರೋ ಪ್ರಭು ನಹಾಕೆ ಖುಯಾದ.

ಮಾಯಾಗಿ ತೈಬಂಗ ಸಿದ ಸನರಿಬ ಕುಂಹೈ ಇಬ್ಬುಂಗೋ ನಂಗಿಲ್ಲಿ ಲಾನಿ ಅಫಾ ಫತ್ತ ಕರೀನು ಖಂಗ್ಲುದವನ ಪಾಪ್ ಚೇಲಬ ಮಪೋಕ್ಸೆ ಫಂಗನ್ ಬಿಯು ದರ್ಶನ್ ಶ್ರೀ ಹರಿ ಕೊಖನ್ ಬಿಯು ಅವಾ ಅನ ಖುದಿಂಗ್ಮಕ್.

ಮಥಂಗದ ತಮಿನಸಿ ಖುನ್ರಾಕ್ಪಂ ಘನಶ್ಯಾಮ್ ಸಿಂಗ್ನ ಸೈಸಕ್ಲಿಬ ಜೋಯ್ ಕುಮಾರ್ ಸೌಗ್ರಾಕ್ಪಂನ ಸೈರೇಂಗ್ಬ ಲೈಬಾಕ್ ನಿಂಗ್ಬ ಇಶೈ.

ಖುದೋಲ್ ತಮ್ಜಕ್ಕಿ ಬಾಯಿ ಸಯಸಿ ಅಂಗ್ ತಮೋ ಫಿಲ್ಮ್ಸಿದಗೆ ಪುಷ್ಪರಾಣಿಗೆ ನಾಯ್ತೋಮ್ ಖೊಂಜಲ್ದ ಖೈದೆಮ್ ಇಮೋನ ಸೈರೆಂಗ್ಬ ಏಕೆ ಅಂಗೋಯ್ನ ಸೈರಾಂಗ್ಬ ಫಿಲ್ಮ್ ಸೈನಿ.

ಲೈಕೋಲ್ ಅಮದ ಲೈಕಲ್ ಸೂನ ಸಾತ್ಪದ ಪುಕ್ನಿಂಗ್ ಹೂನ ನಿಂತಿಜಬಗುಂ ಮಖಲ್ ಮಥೇಲ್ ಕಯಾಗಿ ಥೌರಂ ಸಿಂಗ್ನ ತೊಂಗಾನ್ ತೊಂಗಾನ್ಬ ಲೈಕಲ್ ಸಿಂಗ ಪಾಂಖಕ್ ಓಯ್ನ ಲೈತಿಂಗ್ಲಿಬ ಆಕಾಶವಾಣಿ ಇಂಫಾಲ್ಗಿ ಸಂಗಾಯ್ ಚೆನೆಲ್ಗಿ ಥೌರಂನಿ ಹೌಜಿಕ್ ಪುಂಫಮ್ ಅಸಿದ ಪೂದುನ ಲಾಕ್ಚರಿ ಗುಡ್ ಮಾರ್ನಿಂಗ್ ಮಣಿಪುರ್. ಗುಡ್ ಮಾರ್ನಿಂಗ್ ಮಣಿಪುರ್ಗೆ ಥೌರಂ ಅಸಿದ ಅದೊಮ್ನ ತಾಬಿನಿಂಗ್ಬ ಖೊಯ್ದಾಬಿಬ ಮಣಿಪುರಿ ಫಿಲ್ಮ್ ಅಮದಿ ಮತಂ ಇಸೈಸಿಂಗ್ ಐಕೊಯ್ಗೆ ಥಂಜರಿಬ ಮೊಬೈಲ್ ನಂಬರ್ 9863102020.

ಮಥಂಗದ ಕುದೋಲ್ ತಮ್ಜರಿ ತಖೆಲಂಬಂ ಮಂದಾಕಿನಿ ದೇವಿಗೆ ನೈಟೋಮ್ ಖೊಂಜಲ್ದ ರಾಜೇನ್ ಏನ್ ಕೊಪ್ಪಂನ ಸೈರೆಂಗ್ಬ ಮತಂ ಇಷೈ ಇಸೈ ಸಿಬು ತಾಬಿ ನಿಂಗ್ದುನ ಖನ್ಬಿರಕ್ಪನ ಕಬೋ ವಾಕ್ಚಿಂಗ್ದಗಿ ಸುಲೋಚನಾ ಮನಿ ತೋಂಬಿ ಅಮದಿ ರಾನಿಬಾಯ್ ಮರುಪ್ ಸಿಂಗ್ ಇಸೈ ಕುದೋಲ್ ತಮ್ಜರಿ ತಾಮಿನಸಿ.

ಮಥಂಗ್ದ ಖುದೋಲ್ ತಂಜರಿ ಲೈಕಂಗ್ ಥಂಬಾಲ್ ಫಿಲ್ಮ್ಸ್ದಗಿ ನಾವೋಯ್ಗೆ ನೈತೋಮ್ ಖೊಂಜಲ್ದ ತೇಸ್ ಕಿಶೋರ್ನ ಸೈರೇಂಗ್ಬ ಆರ್ ಕೆ ಜಿತೇನ ಸೈರಾಂಗ್ಬ ಫಿಲ್ಮ್ ಇಸೈ ಇಸೈ ಅಸಿಬು ತಾವಿ ನಿಂಗಿ ಹೈದುನ ಮೆಸೇಜ್ ಥಾಬಿರಕ್ಬ ಮರಬ್ಸಿಂಗ್ದಿ ಖುಂಬೋಂಗ್ದಗಿ ಪಿಂಕಿ ಖುರೈಜಮ್ ಅಮದಿ ಲಂಗ್ಥಬಾಲ್ದಗಿ ಹೆನ್ರಿ ಲೈಶ್ರಮ್ ಮರುಬನ್ನಿಗಿ ಇಸೈ ಖುದೋಲ್ ತಂಜರಿ ನುವಾಯ್ನ ತಾಮಿನಸಿ.

ಖುದಲ್ ತಮ್ಜರಿಬಾ ಇಸೈ ಅಸಿ ಲವ್ ಇನ್ ದಾರ್ಜಿಲಿಂಗ್ ಫಿಲ್ಮ್ದಗಿ ರಾಮಾನಂದಗಿ ನೈತೋಮ್ ಕೊಂಜಲ್ದ ವಿಶಾಲ್ನ ಸೈರೆಂಗ್ಬ ಅನಂತ್ ಸಲಾಯ್ನ ಸೈರಾಂಗ್ಬ ಫಿಲ್ಮ್ ಇಸೈನಿ. ಇಸೈ ಅಸಿಬು ಖನ್ಬಿರಕ್ಬ ಮರುಪ್ನ ಖುನೌದಗಿ ರಾಜೇಶ್. ಇಸೈ ಅಸಿ ತಹಂಜಕ್ಕಿಬಗ ಲೋಯ್ನನ ಗುಡ್ ಮಾರ್ನಿಂಗ್ ಮಣಿಪುರ್ಗೆ ಥೌರಮ್ದ ಅದೊಮ್ನ ಖೊಯ್ದಾಬಿಬ ಮಣಿಪುರಿ ಫಿಲ್ಮ್ ಅಮದಿ ಮತಂ ಇಸೈಸಿಂಗ್ ಲಾಂಥೋಕ್ತುನ ತಹಂಜಬ ಮತಾಂಗ್ ಅಸಿದ ಲೊಯ್ಸಿಂಜರಿ. ಥೌರಮ್ ಸರುಕ್ ಯಾಬಿರಕ್ಕಿಬ ಅಮದಿ ಥೌರಮ್ ಲೋಯ್ಬ ಫಾವ್ಬ ತಾಬಿಕಿಬ ಪುಮ್ನಮಕ್ಪು ಅಮುಕ್ಕ ಹನ್ನ ಥಗತ್ಬ ಫೋಂಗ್ದೊಕ್ಚರಿ.

ಅದೊಮ್ನ ಫಿಲ್ಮ್ ಅಮಗಿ ಇಸೈದ ಜಗೋಯ್ ಸಾಬಿ ಅಮನ ಫಿಲ್ಮ್ಸ್ದಗಿ ಇಸೈಸಿಂಗ್ ನುಂಗಾಯ್ನ ತಾಬಿರಿ ಮಥಂಗ್ದಮುಕ್ ಲಾಂಥೋಕ್ಚರಿ ರೋಷಿಬಿನಾಗಿ ನಾಯ್ತೋಮ್ ಖೊಂಜೆಲ್ದ ಗುರುಮಯೂಮ್ ಚಂದ್ರಕಾಂತನ ಸೈರೆಂಬ ಅನಂತ್ ಸಲಾಯ್ನ ಸೈರಾಂಬ ಇಸೈ ಅಮಮುಕ್.

ಖುದೋಲ್ ತಮ್ಜರಿ ಬಾಯಿ ಸೈಸಿಗೆ ಸೈಸಕ್ಲಿಬಿ ಮಂದಾಕಿನಿಯಮದಿ ನಂದರಾಣಿ ಸೈರೆಂಗ್ಬ ಗುರುಮಯುಂ ಚಂದ್ರಕಾಂತ ಸೈರಾಂಗ್ಬ ಅನಂತ್ ಸಲಾಯ್.

0: ಕಾಶಿಯವನು ವಾರವ ಪಾವುದ ಹರಿಭಕ್ತಿ ಕಾಯ್ದ್ರಿ ಶನಿಯೈಗೆ ದಿಸ್ತ್ರೀವು ಸುನಿಂಗ್ಸಿಂಗ್ರಿ ಮಾಗೆ ಭಕ್ತಿದ ಅಯಾಕ್ ಪೇಲ್ಲೆ ಅವಾವಗೆ ಸರುಕ್ ಹಾಕ್ತವೋ ಇದು ನಶುಮ್ಲೈರಬದಿ ಕೋಕ್ನವಗೆ ಲಂಬಿ ಲೈತ್ರಬದಿ ಶನಿ ಐವು ಕನಾನ ಪೂಜಾ ಕತ್ಪಿಗನಿ ಅಯಾಕ್ ಪಾಂಜಿ ಗೋನೋಕ್ ಅಮಗೆ ಮಶಕ್ ಲೌರದು ಮಹಾರಾಜ್ ಶ್ರೀವಸ್ಗೆ ಮಫಮ್ದ ಚಲ್ಲಗೆ ಮಾಗೆ ಮಫಮ್ದ ಐಗಿ ದೃಷ್ಟಿ ಕೋಕ್ನವಗೆ ಮರಂ ತಾಕ್ಪಿರುರಗೆ
1: ಲೆಂಗ್ಸಿನ್ ಬಿರಕ್ಸಿ ಹೇ ವೈಷ್ಣವ್ ತೋಲವಗೆ ಹಿಫಮ್ದ ಲೆಂಗ್ ಬಿರಕ್ಪದಿ ಕರೀನ ಶಬಾವು ಜಗನಿ
0: ನಂಗೆ ಭಕ್ತಿದ ಯಾಕ್ ಪೇಲೆ ನಂಗೆ ಅವಾವ ಶಿವದ ಅವಾವ ಕೋಕ್ನವಗೆ ಮರಂ ಮಮ ತಾಕ್ಪಿರಗೆ ನಿಂಗ್ದುನ ಲಾಕ್ಲಿಬನಿ
1: ತಾಕ್ಪಿಯೋ ತಾಕ್ಪಿಯೋ ಹೇ ವೈಷ್ಣವ್ ತೋಲಬಬು ಕಯಾದ ಲಭಕ್ಪನ್ಬಿರಿಬ
0: ಶನಿಗೆ ದಿಸ್ತ್ರಿ ಹಾಯ್ವಸಿದಿ ದೇವತಾ ಭಾವ ಖಾಂಗಮ್ನವನಿ ಥಾಯ್ನ ಮಮಾಂಗೈದ ವೈಕುಂಠ ನಾರಾಯಣ ಗಂಡುಕಿ ತ್ರಿತ್ಥದ ನುಂ ಓಂದು ನಲೈ ಕ್ರಬದ ಶನಿ ಪ್ರಭುನ ನುಂ ಅದುಬು ಚಕ್ಪಂಗಂಬ ತಿಲ್ಲೋಯ್ದುನ ನುಂ ಮನುಂ ಭಾವ ಕೊಯ್ತಿ ತೀಕಿವನಿ ಅದು ಗುಮ್ಲವ ನುಂ ಅದುಬು ಲಕ್ಷ್ಮೀ ನಾರಾಯಣ ನಿನ ಪೂಜಾ ತೌನರಿ ಅಮನ ಶ್ರೀ ವಿಷ್ಣುಗೆ ಅವತಾರ ಓರಿವ ಶ್ರೀರಾಮಚಂದ್ರನ ರಾಸಿಂಹಾಸನ ಫಮಲಂದಾಯಿಮಿ ಕುಕ್ಕರದ ಗಾಯರವ ಮತಂದ ನಿಂಥಿಜರವ ಫಿಜೋಲ್ ಥಾದೋಕ್ಲಂದುನ ಉಕ್ಕು ಸೆತ್ ಜತಾ ಪೂದುನ ಸಹಿ ತರಾ ಮರಿ ಚುಕ್ನ ಬೋನ್ ಬಾಸಿ ಓಯ್ಕಿವ ದೈತ್ಯರಾಜ ರಾಬೋನ್ ಗಲೋಯ್ನ ಸನಾ ಲಂಕಾದ ಸಾಗೈ ತಕ್ನ ಹಾಕಿವ ಶನಿಗಿ ದಿಷ್ಟಿನಿ ದೈತ್ಯರಾಜ ಬಲೀನ ಇಂದ್ರರಾ ಸ್ವರಾರ್ಯನ್ಗಿ ನಿಂಥವು ಕುಬಂ ಮುಂದುನ ಸ್ವರ್ಗಗಿ ನಿಂಥವು ಓಯ್ಕಿವನಿ ಅದು ಗುಮ್ಲವ ಬಲೀಮಕ್ಪು ಪತಾನ್ ಮರೋಲ್ ತರೆತ್ತ ನಂಥವ ಗಂಕಿವ ಶನಿದೇವಗಿ ದಿಷ್ಟಿನಿ
1: ತಾಕ್ಪಿ ವೈಷ್ಣವ್
0: ಹೈ ಲೈ ಚೆಂಗ್ ಥೊಯ್ದಿಂಗ್ ತಿಂಗ್ಥೌ ಘೀ ಖೊಹಿ ಸಂಗೋಮ್ ಚಿನಿನ ಚಿಂಬ ಕಯ ಅಶ್ಶಿಗ ಲೋಯ್ನನ ಶನಿದೇವ ಪೂಜಾ ಕಚ್ಚ ಶನಿದೇವಗಿ ದೃಷ್ಟಿರಗಿ ಕೋಕ್ಲಗನಿ ನಂಗಿ ದಶಾ ಕೋಕ್ನವಗಿದಮಕ್ ಶನಿ ಸ್ತೋತ್ರ ಸನಾ ಖುಂಗ್ನಾಂಗ್ ಮಖೋಂಗ್ದ ಪಿಪ್ಲೇಶೋರ್ ಮಹಾದೇವಗ ಲೋಯ್ನನ ಪೂಜಾ ತೌ ಅದುಗ ನುಮಿತ್ ಖುದಿಂಗಿ ಕಾಕ್ಚೆಂಗ್ದ ಅಥುಮ್ ಅಹೌ ಪಿಜರವದಿ ಶನಿಗೆ ದೃಷ್ಟಿ ತೌವಂಗಂದೆ ಅಮನ ರುದ್ರಾವತಾರೋಯ್ವ ಮಹಾವೀರ ಹನುಮಾನ್ಗಿ ಸ್ತ್ರೋತ್ತ ಪಾತ್ತೌಗದವನಿ ಅದು ಅರವದಿ ಶನಿಗೆ ದೃಷ್ಟಿನ ಅವಾಬ ಚೈತ್ಯಂಗ್ ಪೀವಂಗಂದೆ
1: ವೈಷ್ಣವೈರಂಲೆ
2: ಸಂಧ್ಯಾಗಿ ಶ್ರೀ ಹರಿಗೆ ಸೇವಾ ಮತಂ ಯೌಕ್ಕದೌರೆದು
1: ಇಮಾ ಇಮಾ
2: ಕರಿದೌರೆ
1: ಇಮಾ
2: ಕರಿ ಹೈನಿಂಗ್ ಬಗ್ಗೆ ಇಬುಂಗೋ
1: ಇಮಾ ನಸ್ಸಾಗಿ ಫಮ್ದ ಪಾಂಜಿ ಗೋನೋಕ್ ಅಮ ಲಾಕ್ಲಮಿ ಶನಿ ದೇವವು ಪೂಜಾ ಕಚ್ಚದುನ ಖುರಂಜೌ ಹೈನ ತಾಕ್ಪಿರಮಿ ಇಮಾ ಪೂಜಾಗಿ ಪೊಲಂ ಸುಹಾಯ್ಬಿರಮಿ ಶನಿ ದೇವಗಿ ದೃಷ್ಟಿದಗಿ ಕೊಕ್ಲಕ್ಕನಿ ತಾಕ್ಪಿರಮಿನ ಇಮಾ
2: ಇಸಾದಿ ಶ್ರೀ ಹರಿದ ಭಕ್ತಿ ಲೈವನಿನ ಭಗವಾನ ಥೌಜಾನ್ಬಿರೇದು ಶನಿದೇವಿಗೆ ದೃಷ್ಟಿ ಹಾಯ್ಬಸಿದಿ ಹೈನಿಗಾಯ್ ಲೈತನವಾಯ್ ಹೈನಿ ಶನಿದೇವಿಗೆ ದೃಷ್ಟಿಗೆ ವರಿ ಅಮ್ಮ ಇಮಾ ಲೀಗೆ ತಾವು ಗ್ರಹ ಮಾಪಲ್ ಖನವಗೆ ಬಿಸಾರ್ ನಿಂಥೌ ವಿಕ್ರಮಾದಿತ್ಯನ ತೌರುವದಗಿ ಶನಿನ ಸಾವುಕಿದುನ ನಿಂಥೌ ಅವಾಫಂದ ತಾರಮಿ ಶನಿಗೆ ದೃಷ್ಟಿದಗೆ ನಿಂಥೌ ಅರಾಪ ಬೋಲ್ ಅಮದ ಹುಂತೋಕ್ಲಮ್ಮಿ
1: ತಾಕ್ಪಿಯೋ ಇಮಾ ಅದುದಗಿ ಕಂದೌಕ್ರೆ
2: ನಿಂಥೌನ ಮಥಂಗ್ ಮಥಂಗ್ ಅಸುಮ್ ಲಾಕ್ಪನ ಅಶೌಬ ಶೋಹರ್ ಯೌರೋಕ್ತುನ ಪಯೋಂಫಮ್ ಅಮದ ಫಮ್ಲರೆದೋ ನುಮಿಟ್ಲದೋ ಮಹಾಜೋನ್ಗಿ ಪೋಟ್ ಯಾಮ್ನ ಸಿಟ್ಲಮ್ಮಿ ಅದುನ ಮರಮ ಓಯ್ದುನ ಮಹಾಜೋನ ನಿಂಥೌಬು ಮಯುಮ್ದ ಪೂದುನ ಸಾಕ್ ಪಿಜನವ ಥೌರಾಂಕಿ ನಿಂಥೌನ ಮಾಗಿ ಸನಾಗಿ ಲಿಕ್ ಪರೇಂಗ್ ಅದೋ ಮಹಾಜೋನ್ಗೆ ಉಖೋಂಗ್ ಅಮದ ಯಾಂದುನ ಥಂಕಿ ಲೈಕ್ ಅದು ಊಬದಗಿ ಮಹಾಜೋನ ನಿಂಥೌಬು ಹುರಾನ್ಬನಿ ನಿಂಗ್ದುನ ದಂದಿ ಪೀನನವ ನಿಂಥೌಗಿ ದರಬಾದ ಪೂದುನ ಸತ್ಕರಿ
1: ದರಬಾದ ಪೂದುನ ಸತ್ಕರಿ ಅದುದಗಿ ನಿಂಥೌದೋ ಕಂದೌಕಿವೆ ಇಮಾ
2: ningthobu lamlong mari phangbada puraga makhong makut kakthatuna thangki lambi da lagba thawon batili amana ma bu thengna duna mayumda pokhi
1: mayumda pokhi
2: tili gi thau sungbagi mathakta phamanduna san hoiduna matam lenki
1: hoiduna matam lenki
2: thenglaba ahinda malahar kaubara gabu satlatuna awab khangduna laiki
1: malahar rag satuna awab khangkiwa ningthob birkama di tagi Punshiradum nadum lom kibra. Hai biwima, makatabio.
2: Lamdam adugi, Raj Kumarina. Magi isaya sibutabadagi. Isai shakpam tirakpada.
1: Isai shakpam tirakpada.
2: Tilige mayumda. Makung makut yaudraba. Nupa amana sakpani hai bakangle. Magi tawai hakzang punama. Ning togi mapamda. Katokri. Manai masensing. Mapa ibungo. Mama ibiamana. Makhong makut yaudraba nupa asida ngana karamna ruhongadauri bano haina yamna thinglabasu
1: Rajkumarina yatre ba
2: ningthauna tilibu kauraduna masanapi ras kainabu ningthau Vikramaditya dal honglammi
1: ningthau Vikramaditya dal honglammi ba ima luhonglaba matungda karam taukhraba ke thakpio
2: sani devana sanbiduna ningthau gi dasa koklammi kakhraba makhong makut Amohana palan birami. Rajkumarina, ningthau galoinana, mapa ningthau gi manakta satuna, wari punma lirami.
1: Makatane libiwima.
2: Ningthauna, Rajkumariga, mareba uzen desta, amohana nungai yaiphana panki.
1: Imane libiwa wari se, yamna nungai se ima.
2: Sri Hari gi naam taaduna, matam len bahai baduni ibungo.
1: Asumari ima.
2: Imasu, kunungda ngai hak yaurukhigi. Rajkumari, Bhadra Devi gi. Bor sign bor so ya amna naksil lagle
1: hey sunny dev nanai ya prada kibik nak piu ko ngam jab kharadang ibung onangi da phamda kachari pen biu ko na ha awab da sa tari bese phan biu e prabhu hey sunny dev bidegi nongdam Angkapani, Sayembar Sabad Pamdura, Bormalata Bukurang Nigeri Bening Tomayam to Tumoy Naram Laga, Rajkumari Namakutta Bormala Pairaduna, Senatong the Gitorpado, Ainuki, Gonungi Sanatongi Wang Madahoriba, Sana Kungang Makong the Pamdura Lake of Egi Nakti Sanatuna, Rajkumari Badra Devina, Magi Bormalado, Aiki Naksum the Hoklery. Ishabori Karmado Pantokare. How jikte Sautipur Konumashida Aidi Nungai in a lady. Adu Aigi Maharani Sinta Devina, come down the Lelamga. Mahapu, Mapamkarai the Lelamga. Nate, Aigi Maharani Sinta Devu, Panganabaturang Toto Yatri. Eh, Bhagavan. हे देवहरी ननाई बुठो जान बियो को ननाई बुठो जान
3: आ महाशय करिगु मवारम ममता हाइजगेबा
1: ताक पिसि महाशय
3: इनिंग थौगी कुनुंगदा सनाही बोट अम लैगनि हाइबेगी पाउ ताजबेदिगी सनाही बोट अम पुदुन लक्सेरी
1: सनाही बोट अम कलाय नंगि सनादे
3: हिथक्त लैजरे यिंबिसि बारि बुरा हिरोइसा
4: ताकियो
3: सनागी उपुसिंगसि Makum hangdo o. Mien tabi si mahasoy.
1: Kadai. Mani, ay gisur bima.

ಕಾವೇರಿ ಟೆಕ್ಸಂ ಗಂಭೀರ್ ಸಿಂಗ್ನ ಕೊಂಬ ಭಾಷೆ ಆಕಾಶವಾಣಿ ಇಂಫಾಲ್. ಹೌಸಿಕ್ ಚೆನೆಲ್ ಅಸಿದ ಚಥಜರಕ್ಕದವ ಅಮದಿ ಹಯೆಂಗಿ ಥಂಜರಿಬ ಥೊರಂ ಪರೆಂಗ್ ಮಯಾಮ್ದ ನಿಂಗ್ಸಿಂಗ್ಜರಿ. ನುಮಿದಾಂಗ್ ಪುಂಗ್ ತರುಗ್ ಮಿನಿಟ್ ತರ ಥಂಜರಿ ನಹರೊಳಿ ಖೊಂಚೆಲ್. ಥೊರಂ ಅಸಿದ ರಾಕ್ ಸ್ಟಾರ್ ಅನ್ಪ್ಲಗ್ ತಂಕಕ್ ಅಸಿದ ಮಣಿಪುರ್ ಇಂಡಿ ರಾಕ್ ಬ್ಯಾಂಡ್ ಗಿ ಲಿಡ್ ವೊಕಲಿಸ್ಟ್ ಫ್ರಂಟ್ಮನ್ ಅಮದಿ ಲಿರಿಕ್ಸ್ ಸಿಲೈಬ ನಿಂಗೊಂಬಂಗ ಉನ್ನಬಗಿ ಥೊರಂ ಲಾಂಥೊಕ್ಪಿಗದಬಿ ಥೊಂಗಂಬಿ ಇರೋಂ. ಖುಂಗಂಗಿ ಥೊರಂ ತಾಂಜಗನಿ ಪುಂಗ್ ತರುಗ್ ಮಿನಿಟ್ ನಿಫು. ಮತಾಮ್ಗಿ ವಾಫಂ ತಹಂಜಗನಿ ಪುಂಗ್ ತರೆ ಮಿನಿಟ್ ನಿಫು ಮಂಗ. ಪುಂಗ್ ತರೆ ಮಿನಿಟ್ ಯಾಂಕೈ ಥಂಜರಿ. ಗುಡ್ ಈವಿನಿಂಗ್ ಮಣಿಪುರ್ ಲೈಟ್ ಫೋನಿಂಗ್ ಪ್ರೋಗ್ರಾಮ್ಗೆ ಥೊರಂ. ಗಾಯ್ಕೋ ತಾಕಿಸಿ ಲಾಂಥೊಕ್ಚಗನಿ ಪುಂಗ್ ಮಾಪನ್ ಮಿನಿಟ್ ಮಂಗ. ಪುಂಗ್ ಮಾಪಲ್ ಮಿನಿಟ್ ಕುಂತ್ರಾ ಮಂಗ. ತೊಂಗಾನ್ ತೊಂಗಾನ್ಬ ಸೈಸಕ್ಪ ಸಿಂಗ್ನ ಸಕ್ಪ ಫಿಲ್ಮ್ ಸೈ ಮತಂಗ್ ಮತಂಗ್ ಓಯ್ನ. ಪುಂಗ್ ತರ ಮಹೌಶಾಗುಂ ಥಂಜರಿ. ಗೀತ್ಗೆ ಥೊರಂ

0: ಪಾಸ್ ತೌಕ್ರಬಣಿ. ಬಿಲ್ ಅಸಿನ ಸುಪ್ರೀಂ ಕೋರ್ಟ್ ಜಸ್ ಮಸಿಂಗ್ ಕುಂಠಾ ಹೊಂದುವುದಿಗೆ ಕುಂಠಾ ತರೆತ ಹೆಂಗತ್ನಬಗೆ ಅಯಾಬ ಪೀರಿ. ರಾಜ್ಯಸಭಾದ ಖನಬಗೆ ಪಾಕುಂ ಪೀರಿದನ ಕೇಂದ್ರಗೆ ಆಯನ್ ಮಂತ್ರಿ ಅರ್ಜುನ್ ರಾಮ್ ಮೇಘವಾಲ್ ನಹಾಯ್ ನರೇಂದ್ರ ಮೋದಿಗೆ ಸರ್ಕಾರ ಅಸಿನ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಅಮಸುಂಗ್ ಸಬ್ ಕಾ ಪ್ರಯಾಸ್ ಹೈಬ ಮೋತೋದ ಥಬಕ್ ತೌರಿ. ಮಾಂಗ್ ನಹಾಯ್ ಲೈಬಾಗ್ ಅಸಿಗೆ ಮಿಯಾಮ್ನ ತೊಂಗಾನ್ ತೊಂಗಾನ್ಬ ಲಂ ಕ್ಯಾದ ಅವೊಂಬ ಪುರಪ್ಪ ಊರೆ. ಗಸಿಗೆ ಬಿಲ್ ಅಸಿನ ಸುಪ್ರೀಂ ಕೋರ್ಟ್ಗೆ ಮಪಾಂಗಲ್ ಕಂಕಟ್ ಅಂಬದ ಮತೇಂಗ್ ಓರಗನಿ. ಮಂತ್ರಿ ನಹಾಯ್ ಪಂದುನ ಲರಿಬ ಕೇಸಿಂಗ್ ಅಥುಬ ಮತಂದ ವಾರೋಸಿನ್ ಪುರಕ್ನಬ ಸರ್ಕಾರನ ಥೌರಾಂಗ್ ಕ್ಯಾ ಪೈಖಲಿ. ಜಸ್ ಸಿಂಗ್ಗೆ ಥಬಕ್ ಕಿ ಪೋಲುಂ ಹೆಂಗಲಗಲಿಬ ಅಸಿಗೆ ಯೇಂಗ್ಲಗ ಸುಪ್ರೀಂ ಕೋರ್ಟ್ ಜಸ್ ಮಸಿಂಗ್ ಹೆಂಗಟ್ಪ ಹಾಯ್ಬಸಿ ಯಾಮ್ನಮಕ್ ತಂಗಾಯ್ಫದ್ದಬ ಅಮ ಓಯ್ರಕ್ಲೆ. ಬಿಲ್ ಅದು ಲೋಕಸಭಾದ ಅಮುಕ್ ಹಲಗ್ಲಬ ಮತುಂಗ್ದ ಸಭಾನ ಸ್ಪೆಷಲ್ ಮ್ಯಾನ್ಸನ್ ಓಯ್ನ ಲೌಖತ್ಕಿ. ಲೋಕಸಭಾನ ಬ್ಯಾಂಕರ್ಸ್ ಬುಕ್ಸ್ ಇವಿಡೆನ್ಸ್ ಬಿಲ್ ಲಿಸಿಂಗ್ ಅನಿ ಕುಂತರುಕ್ ಪಾಸ್ ತೌಕ್ರೆ. ಸಭಾಗಿ ಮಿಫಂ ಏಚೋಳರುವ ಮತುಂಗ್ ನುಂಗ್ಥಿಲ್ ಪುಂ ಅನಿದ ಅಮುಕ್ ಹನ್ನ ಫಂಗ್ಬದ ಕೇಂದ್ರಗಿ ಸೆಲ್ ಥುಮ್ ಮಂತ್ರಿ ನಿರ್ಮಲಾ ಸೀತಾರಾಮನ್ನ ಬಿಲ್ ಅದು ಪುಥೋಕಿ. ಸಭಾಗಿ ಸರಾಂಗ್ನಬ ಮರಕ್ತ ಬಿಲ್ ಅದು ಖನದನ ಸಭಾನ ಪಾಸ್ ತೌಕಿ. ಸಂಸತ್ ವಿರೋಧಿ ಸದಸ್ಯಸಿಂಗ್ನ ಗಯಾಕ್ ಲೈತನ ಅಯತ್ಪ ಪೀಬಬು ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿ ಕಿರೇನ್ ರಿಜಿಜುನ ನುಂಗ್ನಾಂಗ್ಬ ಫೊಂಗ್ದೋಕ್ರೆ. ಸಂಸತ್ಗೆ ಮಿಫಂ ನಿಂಗ್ಥಿನ ಪಾಂಗ್ಥೋಕ್ನಬ ಹೊನ್ನಬದ ವಿರೋಧಿ ದೋಳ್ಸಿಂಗ್ನ ಮತೆಯಂಗ್ ಪಾಂಗ್ಬಿನಬ ಮಹಾನ ಅಪೀಲ್ ತೌಕಿ. ಶ್ರೀ ರಿಜಿಜು ನಹಾಯ್ ವಿರೋಧಿ ದೋಳ್ಸಿಂಗ್ನ ಸಂಸತ್ಗೆ ಮಿಫಂ ನಿಂಗ್ಥಿನ ಸತಹನ್ಬ ಪಾಮ್ದೆ ಅಮದಿ ಮಕ್ಕೊಯ್ನ ಅತಮ್ನ ಯಖಾಯ್ ಥಿಂಗಾಯ್ಬ ಥೋಕ್ನಬ ಹೊನ್ನರಿ. ಮಾಂಗ್ ನಹಾಯ್ ಬಿಸ್ನೆಸ್ ಅಡ್ವೈಸರಿ ಕಮಿಟಿನ ಬಿಲ್ಸಿಂಗ್ಗೆ ಮತಾಂಗ್ದ ಖನ್ನಬ ಮತಂ ಪೀರಬಸು ವಿರೋಧಿ ದೋಳ್ಸಿಂಗ್ನ ಮತೆಯಂಗ್ ಪಾಂಬಗಿ ಮುಹೂರ್ತ ಸರಾಂಗ್ನದುನ ಲೈ. ಹೌಕ್ಸಿಕ್ ಸಾನಬಗಿ ಪಾವ್ ಖಾಂಗೆಂಬಂ ಜೇಮ್ಸ್ದಗಿ.
1: ಕೇಂದ್ರಗೆ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ಗೆ ಮಂತ್ರಿ ಡಾ ಮನ್ಸುಖ್ ಮಂದಾವಿಯಾನ ಗರಾಂಗ್ ನ್ಯೂ ಡೆಲ್ಲಿದ ಕಾಮನ್ವೆಲ್ ಗೇಮ್ಸ್ ಲಿಸಿಂಗ್ ಅನಿ ಕುಂತರುಕ್ತ ಸರುಕ್ ಯಾರುಬ ಸಾನರೋಯ್ ಸಿಂಗ್ ತರಾಮ್ನ ಓಕ್ರೆ. ಥೊರಮ್ ಅದುದ ಸನಾಗಿ ತಕಮಾನ್ ಫಂಗ್ಲಕ್ಲಬ ಸಾನರೋಯ್ದ ಲುಪಾ ಲಾಕ್ ಕುಂತ್ರಾ, ಲುಪಾಗಿ ತಕಮಾನ್ ಫಂಗ್ಲಕ್ಲಬ ಸಾನರೋಯ್ದ ಲುಪಾ ಲಾಕ್ ಕುನ್ ಅಮದಿ ಸೆಂಜೆಂಗಿ ತಕಮಾನ್ ಫಂಗ್ಲಕ್ಲಬ ಸಾನರೋಯ್ ಸಿಂಗ್ದ ಲುಪಾ ಲಾಕ್ ತರಾ ಪೀದುನ ಇಕಾಯ್ ಕುನ್ನುಬ ಉತ್ಕಿ. ಗಸಿ ಸನಕಿಬ ಚಾಮಗ ಕುಂಥ್ರಾ ಮಂಗಾ ಸೂಬ ಇಂಡಿಯನ್ ಆಯಿಲ್ ದುರನ್ ಕಪ್ಗೆ ಗ್ರೂಪ್ ಡಿಗೆ ಮ್ಯಾಚ್ದ ಇಂಡಿಯನ್ ನೇವಿ ಎಫ್ ಟಿನ ನೆರೋಕಾ ಎಫ್ ಸಿಬು ಪಾಂಜಿಲ್ ಅನಿ ಸಿನೋದ ಥೋಯ್ಕ್ರೆ. ಗ್ರೂಪ್ ಡಿಗೆ ಪಾಯಿಂಟ್ ಟೇಬಲ್ದ ರೆಂಗ್ದಾಯ್ ಎಫ್ ಸಿ ಮ್ಯಾಚ್ ಅನಿದಗಿ ಪಾಯಿಂಟ್ ತರುಕ್ ಫಂಗ್ದುನ ಮಕೋಕ್ಟ ಲೈರಿ. ಇಂಡಿಯನ್ ನೇವಿ ಫುಟ್ಬಾಲ್ ಟೀಮ್ನ ಪಾಯಿಂಟ್ ಅಹುಂ ಅಮಶುಂಗ್ ತ್ರಾವ್ ಎಫ್ ಸಿ ಅಮದಿ ನೆರೋಕಾ ಎಫ್ ಸಿನ ಪಾಯಿಂಟ್ ಅಮಮಂ ಫಂಗ್ಲೆ. ಗ್ರೂಪ್ ಡಿಗೆ ಮಥಂಗಿ ಮ್ಯಾಚ್ ಥಾ ಅಸಿಗಿ ಮಾಪನ್ದ ತ್ರಾವ್ ಎಫ್ ಸಿಗ ಇಂಡಿಯನ್ ನೇವಿ ಫುಟ್ಬಾಲ್ ಟೀಮ್ಗ ಸಾನರಗನಿ. ತರಾ ಸುಬ ಲೇಟ್ ಮಂಗ್ಸಾ ತಬಂ ಇಬುಯಾಯಮಾ ಆನ್ ಪುಣ್ಯಬತಿ ಮೆಮೋರಿಯಲ್ ಲೀಗ್ ಕಮ್ ನಾಕೌಟ್ ಕಾಂಗ್ ಟೂರ್ನಾಮೆಂಟ್ ಲಿಸಿಂಗ್ ಅನಿ ಕುಂಟರುಕ್ ಓಪನ್ ಕ್ಯಾಟಗರಿಗೆ ಗಸಿ ಸನಕಿಬ ಮ್ಯಾಚ್ದ ವಾಲಿದಾನ ಎಸ್ ಎಸ್ ಯು ಬು ಪಾಂಜಿಲ್ ತರಾ ತರುಕ್ ತರಾಹೊಂದೊಯ್ದ ಥೋಯ್ಕ್ರೆ. ಟೂರ್ನಾಮೆಂಟ್ ಅಸಿಗೆ ಫೈನಲ್ ಮ್ಯಾಚ್ ಯಾಸ್ಕುಲ್ ಅಮದಿ ಕ್ಲಾಸಾಗ ಸಾನರಗನಿ. ರಾಜೇಶ್
0: ಥಕಚರಿ ಜೇಮ್ಸ್ ಅರೋಯ್ಬದ ಮರೋಯ್ಬ ಪಾವ್. ಮುಖ್ಯಮಂತ್ರಿ ಯುಮ್ನಾಂಗ್ ಖೆಮ್ಚಾ ನಹಾಯಿರಿ ಮಣಿಪುರ ಅಸಿ ತುಂಗಿದಮಕ್ ಸೇಮ್ ಸಾಧುನ ಲೈಬ ಡಿಜಿಟಲ್ ಎಂಪವರ್ ತೋರ್ಬ ರಾಯ್ಜ್ ಅಮ ಓಹೆನ್ಬ ಹಾಯ್ಬಸಿ ಸರ್ಕಾರ ಅಸಿಗೆ ಅಚೇತ್ಪ ಫಿರೇಪ್ನಿ. ಮಣಿಪುರ್ಗೆ ನ್ಯಾಷನಲ್ ಹೈವೇಸಿಂಗ್ದ ನೋಮದ ತಂಗಾಯ್ಪದನ ಸಗ್ಬ ಪೊಲಂಸಿಂಗ್ ಪುಥೋಕ್ಪಸಿನ್ ತೌಬದ ಅಯತ್ಪ ಪೀದನಬ ಮುಖ್ಯಮಂತ್ರಿನ ಸಭಾಪತಿ ಓಯ್ದುನ ಮಿಫಂ ಪಾಂಗ್ತೋಕ್ರೆ. ಮಣಿಪುರ ಅಸಿ ನವೋದಯ ವಿದ್ಯಾಲಯ ಸಮಿತಿ ಲಿಂಕಕ್ಕೆ ಬಗ್ಗೆ ಥೌರಂ ಜೆ ಎನ್ ವಿ ಸಿಂಗ್ದ ಪಾಕ್ಸನ್ನ ಪಾಂಗ್ತೋಕ್ನಕಿ. ರಾಯ್ಜಸಿಗೆ ಜಿಲ್ಲಾ ಕ್ಯಾದ ಲಾಗ್ಲಿಬ ನುಮಿತ್ ಖರಣಿ ಅಸಿದ ನೋಂಗ್ ಚೂಕಿಗನಿ ಹರಿ. ಉಖ್ರುಲ್ ಜಿಲ್ಲಾದ ನೋಂಗ್ಕನ ಚೂಬದಿಗೆ ಜಿಲ್ಲಾ ಅಸಿಗೆ ಮಫಂ ಕ್ಯಾದ ಚಾವ್ನ ಕುದೊಂಗ್ಸಾದವ ಮಾಯೌಕ್ನಲೆ ಅಮಸುಂಗ್ ಸಂಸತ್ನ ದ ಸುಪ್ರೀಂ ಕೋರ್ಟ್ ನಂಬರ್ ಆಫ್ ಜಜೆಸ್ ಎಂಎಂಎನ್ ಬಿಲ್ ಲಿಸಿಂಗ್ ಅನಿ ಕುಂತರು ಪಾಸ್ ತೌಕ್ರೆ. ಪಾವ್ಲೋಜರೆ
2: ಅದೊಮ್ನ ಥರುಮ್ ತಾವಿರಿಬ ಅಸಿ ಆಕಾಶವಾಣಿ ಇಂಫಾಲ್ಗೆ ಎಫ್ಎಂ ಸಂಗೈ ಚಾನೆಲ್ದಗಿನಿ.
3: Less premium, more bonus. Most suitable for your loved ones. RPL Life, nothing better than this.
4: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
2: Akashwani Imphal. Hausik Taviresi, Madamgi Wafamda, Commonwealth Games Da, India. ಅಯಿಬ ಅರಿಬಂ ರವೀಂದ್ರ ಶರ್ಮಾ ಎಡಿಟರ್ ಪೊಕ್ನಫಂ.
5: ಪಿಚಿಬಿ ಅಯಿನ ಪಂಗ್ತೋಕ್ಪ ಸಿಂಗ್ತಾನಬ ಯಾಬ ಗೇಮ್ಸ್ ಚಾಂಪಿಯನ್ಶಿಪ್ ಕಯಾ ಲೈ. ಫುಟ್ಬಾಲ್ಗೆ ಅಯಿನ ವರ್ಲ್ಡ್ ಕಪ್ ಮಮಿಂಗ್ ಯಾಮ್ನ ಸತ್ಪ ಚಾಂಪಿಯನ್ಶಿಪ್ನಿ. ತೊಂಗಾನ್ ತೊಂಗಾನ್ ಮಸಾನಸಿಂಗ್ ಅಯಿಬ ಖ್ವಾಯ್ದಗಿ ಸಾವಬ ಕಾಂಪಿಟಿಷನ್ನ ಒಲಿಂಪಿಕ್ ಗೇಮ್ಸ್ನ ಅಯಿರಿ. ಏಷ್ಯಾಗೆ ತೊಂಗಾನ್ ತೊಂಗಾನ್ ಲೈಬಾಕ್ಸಿನ ಸರು ಯಾವ ಏಷ್ಯನ್ ಗೇಮ್ಸು ಏಷ್ಯಾಗೆ ಅಯಿನ ಯಾಮ್ನ ಮಮಿಂಗ್ ಸತ್ಪ ಯಾಮ್ನ ಮರು ಅಯಿಬ ಗೇಮ್ಸ್ನಿ. ಒಲಿಂಪಿಕ್ ಗೇಮ್ಸ್ ಏಷ್ಯನ್ ಗೇಮ್ಸ್ ಕುಮ್ನ ಕಾಮನ್ವೆಲ್ ಗೇಮ್ಸು ಯಾಮ್ನ ಮಮಿಂಗ್ ಲೈಬ ಅಸೋಬ ಗೇಮ್ಸ್ ಅಯ್ದು ಲಾಕ್ಲಿ. ಗೇಮ್ಸ್ ಅಸಿ ಮತ್ತು ಮಮ್ಮದ ಬ್ರಿಟಿಷ್ನ ಲೋಯಿಸನ್ವ ಲೈಬಾಕ್ಸಿನ